ಪಹಷಣಂ ಕೃತೆ ನೂತನಾನಿ ಕೃತ್ರಿಮ ಬುದ್ಧಿಮತ್ತಾಧಾರಿತಾನಿ ಉಪಕರಣಾನಿ ಸಜ್ಜೀಕರ್ತುಂ ಸಾಹಾಯ್ಯಂ ಪ್ರಾಪ್ಸ್ಯತೆ. ಅಸ್ಮಾಕಂ ಪ್ರಾಚೀನ ಗ್ರಂಥಾನಾಂ ಪಾಂಡುಲಿಪೀನಾಂ ಚ ಆಂಕಿಕ ಸಂರಕ್ಷಣಸ್ಯ ಕಾರ್ಯಮಪಿ ನೂತನಾಂ ಗತಿಂ ಪ್ರಾಪ್ಸ್ಯತೆ. ಅಸ್ಯ ಉಪಕ್ರಮಸ್ಯ ಕೃತೆ ಅಹಂ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯಾಯ ಹಾರ್ದಾಃ ಶುಭಕಾಮನಾಃ ಸಮರ್ಪಯಾಮಿ. ಸಖಾಯಃ, ಅದ್ಯ ಭಾರತೀಯ ಸಂಸ್ಕೃತಿಃ ವಿಶ್ವಸ್ಯ ವಿಭಿನ್ನ ಪ್ರದೇಶಾನ್ ಪ್ರಾಪ್ನೋತಿ. ಅಸ್ಮಾಕಂ ಗೀತಾನಿ ಸಂಗೀತಂ ಅಧ್ಯಾತ್ಮ ವಿದ್ಯಾ ಚ ವಿಶ್ವಸ್ಯ ಜನೈಃ ಜ್ಞಾಯಂತೆ ಸ್ವೀಕ್ರಿಯಂತೆ ಚ. ಭಾರತಾತ್ ಸಹಸ್ರಾಧಿಕ ಕಿಲೋಮೀಟರ್ ದೂರಸ್ಥೆ ಕೆರೆಬಿಯನ್ ಸಾಗರೆ ಡೊಮಿನಿಕನ್ ಗಣರಾಜ್ಯಂ ನಾಮಕಃ ಏಕಃ ದೇಶಃ ಅಸ್ತಿ. ತತ್ರ ಭಾರತೀಯಾನಾಂ ಸಂಖ್ಯಾ ಪ್ರಾಯಃ ಶತಮಾತ್ರಮೇವ ಅಸ್ತಿ, ಸಂಭವತಃ ತಸ್ಮಾದಪಿ ನ್ಯೂನಾ. ಏವಂ ಸತ್ಯಪಿ ತತ್ರ ಭಾರತೀಯ ಸಂಸ್ಕೃತ್ಯ ಅಧ್ಯಾತ್ಮ ಪರಂಪರಯಾ ಚ ಸಂಬದ್ಧಃ ಏಕಃ ಅತೀವ ಪ್ರಶಂಸನೀಯಃ ಉಪಕ್ರಮಃ ಪ್ರವರ್ತತೆ. ತತ್ರ ಸ್ಪ್ಯಾನಿಷ್ ಭಾಷಿಣಃ ಕೇಚನ ಜನಾಃ ಏಕಂ ದಲಂ ಅಸೃಜನ್. ಅಸ್ಯ ದಲಸ್ಯ ನಾಮಾಸ್ತಿ ಬ್ರಹ್ಮ ಕಮಲ ಡೊಮಿನಿಕಾನಾ ಇತಿ. ದಲಸ್ಯ ಸದಸ್ಯ ಸಂಭೂಯ ವೈದಿಕ ಸಾಹಿತ್ಯಸ್ಯ ಅಧ್ಯಯನಂ ಕುರುವಂತಿ, ತೇ ವೈದಿಕ ಮಂತ್ರಾಣಾಂ ಶುದ್ಧೋಚ್ಚಾರಣಮಪಿ ಶಿಕ್ಷಂತೆ. ಏತದರ್ಥಂ ತೈಃ ಕಾಚಿದಪಿ ಔಪಚಾರಿಕೀ ಶಿಕ್ಷಾ ನ ಪ್ರಾಪ್ತಾ, ಕಿಂತು ತೇ ಶ್ರವ್ಯಾಭಿಲೇಖಾನ್ ಶ್ರುತ್ವಾ ವೈದಿಕ ಮಂತ್ರಾಣಾಂ ಸಮ್ಯಗುಚ್ಚಾರಣಂ ಅಶಿಕ್ಷಂತ. ಅದ್ಯ ತೈಃ ಅನೇಕಾಃ ಮಂತ್ರಾಃ ಅತೀವ ಸಮ್ಯಕ್ತಯಾ ಜಪ್ಯಂತೆ, ತೇಷು ಪುರುಷ ಸೂಕ್ತಂ ಶ್ರೀ ಸೂಕ್ತಂ ಶ್ರೀ ರುದ್ರಂ ದುರ್ಗಾ ಸೂಕ್ತಂ ದೇವಿ ಮಹಾತ್ಮ್ಯಂ ಚ ಸಮ್ಮಿಲಿತಾನಿ ಸಂತಿ. ಭಾರತಾತ್ ಏತಾವತಿ ದೂರೆ ಸ್ಥಿತ್ವಾಪಿ ಅಸ್ಮಾಕಂ ಪರಂಪರಾಣಂ ಶಿಕ್ಷಣಾಯ ತೇಷಾಂ ಅಯಂ ಪ್ರಯತ್ನಃ ಅತ್ಯಂತಂ ಪ್ರೇರಣಾಪ್ರದಃ ಅಸ್ತಿ. ಅಹಂ ಬ್ರಹ್ಮ ಕಮಲ ಡೊಮಿನಿಕಾನಾ ಇತ್ಯಸ್ಯ ಸರ್ವೇಭ್ಯಃ ಸದಸ್ಯೇಭ್ಯಃ ತೇಷಾಂ ಪ್ರಯತ್ನಾನಾಂ ಕೃತೆ ಶುಭಕಾಮನಾಃ ಸಮರ್ಪಯಾಮಿ. ಅಹಮೇತಾನ್ ಸರ್ವಾನ್ ಜನಾನ್ ಹೃದಯಪೂರ್ವಕಂ ಪ್ರಶಂಸಾಮಿ, ಯೇ ಭಾರತೀಯ ಸಂಸ್ಕೃತೇಃ ವಿಶ್ವವ್ಯಾಪಿ ಲೋಕಪ್ರಿಯತಾಯೈ ನಿರಂತರಂ ಪ್ರಯತಮಾನಾಃ ವರ್ತಂತೆ. ಮಮ ಪ್ರಿಯಾಃ ದೇಶವಾಸಿನಃ, ಮೇಘಾಲಯಸ್ಯ ಅಭಿಜ್ಞಾನಂ ಮೇಘೈಃ ವರ್ತತೆ, ರಮಣೀಯೈಃ ದೃಶ್ಯೈಃ ವರ್ತತೆ. ಯಃ ಮೇಘಾಲಯಂ ಗಚ್ಚತಿ ಸ ತತ್ರತ್ಯ ಜನಾನಾಂ ಆತ್ಮೀಯತಾಮಪಿ ಚಿರಕಾಲಂ ಯಾವತ್ ಸ್ಮರತಿ. ಪರಂ ಮೇಘಾಲಯಸ್ಯ ಅಪರಮಪಿ ಏಕಂ ವೈಶಿಷ್ಟ್ಯಂ ವರ್ತತೆ. ಯಸ್ಮಿನ್ ವಿಷಯೇ ಅಹಮದ್ಯ ಮನ್ ಕಿ ಬಾತ್ ಇತಿ ಕಾರ್ಯಕ್ರಮೇ ಭವದ್ಭಿಃ ಸಾಕಂ ಚರ್ಚಿತುಂ ಇಚ್ಛಾಮಿ, ಸಾಸ್ತಿ ಮೇಘಾಲಯಸ್ಯ ರೂಟ್ ಬ್ರಿಜ್ ಇತಿ. ಅತ್ರ ರೂಟ್ ಇತಿ ನ ಖಲು ಮಾರ್ಗಸ್ಯ ಪ್ರತ್ಯುತ್ ವೃಕ್ಷಮೂಲಸ್ಯ ಬೋಧಕಃ ರೂಟ ಇತಿ. ಏತೇಷಾಂ ರೂಟ್ ಬ್ರಿಜೆಸ್ ಇತಿ ಮೂಲ ಸೇತೂನಾಂ ಕಥಾ ನಿತರಾಂ ರೋಚಕಾ ಅಸ್ತಿ. ಏತೇ ಸೇತವಃ ನ ಕೇಷುಚಿತ್ ದಿವಸೇಷು ನಾಪಿ ಕತಿಪಯೇಷು ವರ್ಷೇಷು ನಿರ್ಮೀಯಂತೆ, ಅಪಿತು ತೇಷಾಂ ನಿರ್ಮಾಣಾಯ ಬಹೂನಿ ದಶಕಾನಿ ಅಪೇಕ್ಷಂತೆ. ರಬರ ವೃಕ್ಷಾಣಾಂ ಮೂಲಾನಿ ಶನೈಃ ಶನೈಃ ಅಪೇಕ್ಷಿತಾಂ ದಿಶಂ ಪ್ರತಿ ನೀಯಂತೆ, ಏತಾನಿ ಮೂಲಾನಿ ಜಲಪ್ರವಾಹಾನಾಂ ಪಾರಂ ನೀಯಂತೆ, ಕಾಲಕ್ರಮೇಣ ತಾನ್ಯೇವ ಮೂಲಾನಿ ದೃಢ ಸೇತೋಹ ರೂಪಂ ಧಾರಯಂತಿ. ಏತೇಷಾಂ ಸೇತೂನಾಂ ಏಕಮನ್ಯಮಪಿ ವೈಶಿಷ್ಟ್ಯಂ ವರ್ತತೆ. ಏತೇ ಜೀವಿತಾಃ ಸೇತವಃ ಸಂತಿ, ಕಾಲಕ್ರಮೇಣ ಏತೇ ಅಧಿಕಾಧಿಕಂ ಸುದೃಢಾಃ ಭವಂತಿ. ಏತೇಷು ಮೇಘಾಲಯ ವಾಸಿನಾಂ ಸೃಜನಶೀಲತಾ ದೃಶ್ಯತೆ. ಏತೇಷಾಂ ಪೃಷ್ಠಭೂಮೌ ಸಂವತ್ಸರಾಣಾಂ ಧೈರ್ಯಂ ಪ್ರಕೃತಿಂ ಪ್ರತಿ ಚ ಅಗಾಧಃ ಸಮ್ಮಾನಭಾವಃ ಅಸ್ತಿ. ಏತೇ ಸೇತವಃ ಶಿಕ್ಷಯಂತಿ ಯತ್ ಮನುಷ್ಯಃ ಪ್ರಕೃತ್ಯಾ ಸಹ ಸಂಭೂಯ ಕಿಯಂತಿ ಅದ್ಭುತಾನಿ ವಸ್ತೂನಿ ನಿರ್ಮಾತುಂ ಪಾರಯಂತಿ. ಏತೇ ಅಸ್ಮಾಕಂ ದೇಶಸ್ಯ ಅಸ್ಯಾಃ ಧರಾಯಾಃ ನ್ಯಾಸಭೂತಾಃ ವರ್ತಂತೆ. ಅಧುನಾ ಭಾರತೇನ ಮೇಘಾಲಯಸ್ಯ ರೂಟ್ ಬ್ರಿಜ್ ಇತಿ ಮೂಲ ಸೇತೂನಾಂ ಯುನೆಸ್ಕೋ ವಿಶ್ವಧರೋಹರ ಸ್ಥಳ ಜಾಲೆ ಸಮಾವೇಶನಾಯ ಆವೇದನಂ ಕೃತಮಸ್ತಿ. ಸಖಾಯಃ, ಅಧುನಾ ಜಲವಾಯು ಪರಿವರ್ತನಸ್ಯ ಪ್ರಭಾವಾತ್ ಏತೇಷಾಂ ಮೂಲ ಸೇತೂನಾಂ ಸಮ್ಮುಖೇ ನಾನಾ ವಿಧಾನಿ ಆಹ್ವಾನಾನಿ ಅಪಿ ಸಮುಪತಿಷ್ಠಂತೆ. ಏವಂ ಸತಿ ಮೇಘಾಲಯಸ್ಯ ಜನೈಃ ಏತಸ್ಯ ಪ್ರಾಕೃತಿಕ ನ್ಯಾಸಸ್ಯ ಸಂರಕ್ಷಣಸ್ಯ ದಾಯಿತ್ವಮಪಿ ಅತ್ಯಂತಂ ನಿಷ್ಠಯಾ ನಿರ್ವ್ಯೂಢಂ. ಪೂರ್ವಂ ತು ಏತೇಷಾಂ ಸೇತೂನಾಂ ವಾಸ್ತವಿಕ ಸಂಖ್ಯಾ ಜ್ಞಾತುಮಪಿ ನ ಸುಲಭ ಆಸೀತ್ ಯತ್ ಕಿಯಂತಃ ಏತೇ ಸೇತವಃ. ಸ್ಥಾನೀಯ ಜನಾಃ ಸ್ವಯಮೇವ ಏತೇಷಾಂ ಗಣನಾ ಕಾರ್ಯಂ ಪ್ರಾರಬ್ಧವಂತಃ, ಅನಂತರಂ ಸ್ಥಾನೀಯ ಸಮುದಾಯೈಃ ಏತೇಷಾಂ ಸೇತೂನಾಂ ಪರಿಪಾಲನಸ್ಯ ದಾಯಿತ್ವಮಪಿ ಸ್ವೀಕೃತಂ. ಅದ್ಯ ಸ್ಥಾನೀಯ ಜನಾಃ ಶತವಿಂಶತ್ಯಧಿಕಾನಾಂ ಮೂಲ ಸೇತೂನಾಂ ನಿಭಾಲನಂ ಕುರುವಂತಿ, ಕಾನಿಚನ ದಲಾನಿ ಪ್ರತಿವರ್ಷಂ ಏತೇಷಾಂ ಸೇತೂನಾಂ ಸ್ಥಿತೇಃ ನಿರೀಕ್ಷಣಂ ಕುರುವಂತಿ. ಕೇಚನ ಜನಾಃ ಸೇತೂನಾಂ ಸಮೀಪವರ್ತಿನಃ ಪ್ರದೇಶಸ್ಯ ಸುದೃಢೀಕರಣಾರ್ಥಂ ಪಾದಪಶಾಲಾಃ ಅಪಿ ಸ್ಥಾಪಿತವಂತಃ. ಏವಂ ತೇಷಾಂ ಸಂರಕ್ಷಣಾರ್ಥಂ ಸಂಪೂರ್ಣಂ ಪಾರಿಸ್ಥಿತಿಕ ಸಂರಕ್ಷಣ ತಂತ್ರಂ ವಿಕಸಿತಮಸ್ತಿ.
अस्ति। भवन्तः अवलोकितवन्तः यत् अस्मिन् वर्षे हेलिवार महोदयः पद्म सम्मानेन सम्मानितः अस्ति। तेन स्वजीवनस्य 50 अधिकानि वर्षाणि एतेषां मूल सेतूनां संरक्षणाय